ಭರ್ಜನಂ ಭವ ಬೀಜಾಂ ಅರ್ಜನಂ ಸುಖ ಸಂಪದಾಂ ತರ್ಜನಯ್ಯ ಮಧೂತಾಂ ರಾಮ ರಾಮೇತಿ ಅರ್ಜುನ ಶ್ರೀ ಸೀತಾರಾಮ ಮಹಾರಾಜ ಕೀ ಸಂತ ಬಡೆ ಪರಮಾರ್ಥಿ ದೇವರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾಗ್ಯ ಜಾಯಂ ದೂತ್